ಮಜಾ ತೂಕಿ ಗಾಣಿ ಬುಕ್ಕಿರತಿ ಮಜಾ ರತ್ತನಿ ಗಜ ಗಮನಿ ಕುಲ ಬನಿ ಜಾ ಮೋರ ಧರಣಿ ಅಲೋ ರತ್ತನಿ ಗಜ ಗಮನಿ ಕುಲ ಬನಿ ಜಾ ಮೋರ ಧರಣಿ